ಅಲ್ಲೇ ಕಡೆ ರೇಷಕ್ರಮ ಹೋಗ್ತದೆ ಕಾರ್ಯಕ್ರಮ ಸರ್ ಬಟಗ್ರಾಮ್ ರೇಡಿಯೋ ನೀವು ಅವು ಜಾಸ್ತಿ ಮಾಲೆ ಗುಂಬಾಯ್ ಬಖೇರ್ ಹೌಜಿ بیمار زما زور زما زارا